طب هنن تو كانان يدني ببرنامج يوكنا ام بالي بديوكنا نيت تبداو يودايون اري راري سمنانينا ام بالي بنمسيو دينا ايتانينا لوتانينا شال توشبو هري سوكنا شال دايب داتينا ديما شال مراغوا يوكنا واتنديواتي يوكنا و ಮೆಡ್ಡಾ ದಾಯಿ ಥಯಾತಿ ದಾತೇನ ಹೆನಿಂದೋರ್ ಕನಾತ್ ನಿಮ್ಸಿಯೋದಿ ಓಕ್ನ ತೂನ ತುನಿ ಹರುವೇತ್ ಓನೂಧೈ ಶಬೂಬ್ ದಾಮೀನೆ ತರೇನಿ ದಾಯಿ ಥಯಾತಿ ದಾಯಿನೆ ತರೇನಿ ಅಂಸಿ ಹೆನಿನ್ ದಿಬನೂತ್ ಗಿಸ್ಸ ದೋಕ್ನ ಹದೀದ್ನಿ ನೆದ್ ಮಿತಾಲ್ ದಿಬನುವಾಬ್ ದಿಬನುವಾಬ್ ಹದೀದ್ನಿ ನೆಯತ್ ಬೇತ್ ತುನಾತಿ ದಾ ಎನ್ ಹೆನಿನ್ ಉಗ್ನೋ ಕೊಯ್ತ್ ಈತಿತ್ ದಾಯಬ್ ತಿಸ್ನೆ ಕಿರ್ನೆತ್ ತೋನ ನಿಸರಿ ಓಕ್ನ ನೆಹರಿವ್.

ತಬಡಾವಿ ಉದಾಯೂನ್ ಏನೇನೇನ್ ನಿಮ್ಮರ ರಾಯನ ಎಂಬರಿ ಇಪ್ತಾನೆ ನಿಮ್ಸೋದಾಯನ ತತ್ತೋನ ಅಂಸ್ಯೋ ಅದೀದಾನೆ ಅದೆ ತೂನ ತೋನ ಮಿತಾಲ್ ಹದೀದಾನೆಯತ್ ಎಂ ತಾಲುನೂದ ಹದೀದೇನೋ ಗಿಧಿನಾಥೋ ಸರಿಯುನೇ ನಾತು ಓ ನೋ ಮೀನ್ ಏನೇನೇನ್ ತುತ್ತು ಬಿಡಾವಿಯೆ ಒನ್ನೆ ಥದಾರೆ ಅರೇನ್ ತುದಾಯಿನ ಅರೇನ್ ದಾಯ ಬೋಧಯ ವರ ಅರೇನ್ ಏನೇನೇನ್ ಗಾಲ್ ಎಹೆ ಅಕೋ ಗಾಲ್ ನಾಯ್ ದಾಯ್ ಅಮ್ನಾಪ್ ಇಕೈ ಮಿಯ ಊತಕ್ ಬೇನ್ ದಾಯ್ ಕುರೂಫ್ ಓತಕ್ ಇಕ್ರಿಫ್ ಭವಾದೆ ಅನೂಪ್ ಓನ್ ಓತಕ್ ದಾಯ್ ದಿರ ಅರಿದಿರಿರ್ ದಾಯಿ ಥಯ ಆತಿಪ್ ದಾಯ ಬೇ ಉನ್ನೆ ಏತ್ ಅಫಿರಿಯಾ ತು ನಾತಿಪ್ ಉನ್ನೆ ಇಮ್ಡಿಟ್ ಉಂದಾಪ್ ಉಂ ಹವಾದ್ ಇತರಬೋಪ್ ಓದರ ಅರ್ ದಾ ಹೈಯ ಓದರ ಅರ್ ಹೈಯ ನೋಪ್ ಓನ್ ಓದರ ಅರ್ ದಾಯಿ ತಮ್ಮುವ ಆ ತುವ ಶಾ ತುವ ನದ್ ದಾ ಹೈಯೈತ್ ಊನ್ ಇಟ್ ಅಗಬಿಯೈತ್ ಉಂದಾಪ್ ಮದ್ದಾತ್ ಇಸ್ನಿಯೋಪ್ ತೂಯಾಸ್ ಏತ ಯಾಸ್ ತೀವ್ರ ಅಕೋ ಊ ತಕ್ ಬೇನ್ ಅಮ್ನಬ್ ದಾಯ್ ತುಕಾಪ್ ಈಕ್ತಿ ತೂಯಾಸ್ ಏತೈತ್ ಬೇನ್ ಗಿಧೀಪ್ ಅತನೋಪ್ ತುಯಾಸ್ ತೀ ದಾಯ್ ಮಿಶುಬ್ಬಕ್ ಶಾತ್ ಯ ಕಿಸಿಯೈತ್ ಗಿದ್ ದಾ ಇಸೀಸೋ ದಾ ಇಸೀಸೋ ದೋಪ್ ತೂಯಾಸ್ ತೋಷ ತಮ್ತ ತಮ್ತ ನೋಬೂನ್ ಯಕೇತ್ ಉಂಬರು ಉತ್ತೂಯಾಸ್ ದಾಯಿ ತ್ಯಾಸ್ ತಿ ಕತಿಯೇಕ್ ಉತ್ತೂಯಾಸ್ ಅನೆ ಗಾತೈ ಮಾಸು ಅಬೂರ್ಹಾ ಅಬೂ ದಾಯಿ ತ್ಯಾಸ್ತು ದಿ ಆಬಾ ಬೆತ್ತು ನಾತಿ ದಾಯ್ ದಾಯಿತ್ ಮರಿವ ದಾಯಿ ಥಾತಿವ ಬಿಥಿವೆ ಕುಹಾಶಿಬ್ ಗೆ ದಿವಹಿ ಉದಿಯೋಬ್ ಉಷ ಉಷ ಇದೆ ಹಾಶಿ ತೂಕ್ನ ಯಕಿಸ್ತೇನೆ ಒಂದಾಬ್ ಇದಿಯೋಬ್ ಒಮ್ನ ಉಮೀನೋ ನಾಯ ಊಮ ಮಿಯನೋಬ್ ಒಮ್ನ ಹಬೆ ಇದೆ ಗೆತ್ತು ಯಾಸ್ತಿ ಇದೆ ಕಾಗ್ ಇದೆ ತಿಂದಿಯೇಕ್ ಓದಾಯ್ ಹೂನನೈತ್ ಬಾಕಾಯ್ ನಿಫ ಹೊಯ್ ಬಿತ್ ಬರೀನೇ ಮಿಶು ಅಲ್ಲಾಯ್ ಶಗಾ ಏಡಬ್ ನನ್ ತೀಕ್ಸಿ ಬಲಸ್ತ ಇದೆ ಅವನು ಓತಕ್ ಉನೋಮಿಯಾತ್ ಉಗುನೋಕ್ ದಾಯ ಬೈದ್ ಈನಾ ತೋನ ಉಂಬತಿಯೋ ಉಗುನೋಕ್ ದನ್ನೇಕ ತೂನ ಊತಕ್ ಅಕ್ಸುದಿಯೇ ತುವ ತೂನ ತುದಾಯಿ ತುವ ತಿಕ್ಕತೀತ್ಕ ರೇ ವೆ ಕತಿಯೇಕ್ ಅಂಸೆ ವೇನ ತಿಕ್ಕತಿಯೇಕ್ ತಿಕ್ಕತೀನಕ ತೋನ ತುದಾಯಬ್ ತಿವರೀತೋಕ್ ದಾಯಬ್ ತಿವರಿಯೇ ತೋನಾತ್ ಓನ್ ಊತಕ್ ದಾಯಬ್ ಇವರಿಯೋಕೋಪ್ ದಾಯ ವರಬ್ ಬರು ಅಸ್ಥಲೀನಿ ಬರು ಕನ್ ದಾಯ ವರಬ್ ದಾಯ ತಕ್ ತಿಕ್ಕತಿಯಕ್ ತಿವರಿ ಹೆನಿನ್ ತುತ್ತದೀತ್ ಹೋ ಹದಿದ್ ನೇ ತೂನ ತೋಶುಬು ತಿಹೈ ಮೀನಿಕ ಉನೋದೈನಿ ಸರಿವ್ ಊತಕ್ ಶಬೂಬ್ ಶಿವೋಬಿತ್ ಶಬೂಬ್ ದಾಯಬ್ ವರಿಯೋಕೋಪ್ ದಾಯಬ್ ತಿವರಿಯ ತೋನಾತು ತುದಾಯಿನಾಯ್ ತಿಸ್ನೇಫಿಯತ್ ತೋನಾತ್ ತುದಾಯಿನಾಯ್ ಅದ್ನೆ ತೂನ ತೋಶುಬೋವ ದಾಯಬ್ ವರವ್ವ ಎಂಬರೆ ಇಕತಿಂಕ ತುಬಿಡಾವಿ ದಾಯ್ ದಯೋ ಎಹೇನ್ ಬೆತ್ತು ನಾತಿಬ್ ಉಜಾಯ್ ರಬಾಬ್ ಅಕ ಏದ್ನ ಹಿನಿನ್ ತುತ್ಥದಿ ತುಂಬ ತೋದಾಹದಿದ್ನೆ ತೂನ ಒತ್ತು ಶಬೂಬ್ ದಾಯಿ ತೂ ದಾಯಿಬ್ ಥಯ ದಾಯಿ ತೂ ಓದೈ ದಾಯಬ್ ತಿವರಿಯ ತೂನ ಅಂಬತೋ ಊದೈ ಕಸ್ಸಾಯ್ ಸರಿಯುನೇ ನಾತು ತುಂಬತು ಬರೋಕ್ ಲೈ ತ್ರಂಶೀದೋಕ್ ಬರೋಕ್ ದಾಯಿ ಥಾತಿಬ್ ದನ್ಯೋಕ್ ಅರವೇಕನ್ ಲೈ ತುಂಬರೋಕ್ ಲೇನೋಕ್ಕ ಅಫರಕಾವ್ವ ಮಿಡ್ಡಕಾವ್ವ ಎಕತಿ ಒತ್ತು ನಾತಿ ದಾಯ್ ರೇವ್ ಇಕತಿಯೇಕ್ ಕಾಮ್ ಇಕತಿಯೇಕ್ ಯಾಸ್ ಇಕತಿಯೇಕ್ ತಿಕತಿ ನಕ ಓನ್ ಓ ದಮಾನ್ ತೆಹೈ ಮೀನೆ ಕಶೂಕ್ ಅಲ್ಲಾ ಹೋಯ್ ದಿಯಾಬ್ ಇಕತಿಯೇ ನಕ ಬರುಕ್ ದಾಯಬ್ ತಿವರಿಯ ತೋನಾತು ಮದರ್ರಾತ್ ಬಿದ್ದುರ್ಯೋ ಖದಿ ಮದರ್ರಾತ್ ದುರ್ಯಿತ್ನ್ಯೂಕ್ ಮಲ್ಲ ಶಂಬಿ ಬನೂನ್ ಹಂಕಾಯ್ ತಿಕತಿ ನಕ ಉಗುನೋ ಖೊಯ್ ದನ್ಯ ತುಷಬೂಬ್ ದಾಯಿ ತೂ ತೋನ ದಾಯಬ್ ವರಾಯ್ ದಾಯಿ ಏಕಮೇಕ್ ನ ಏಕತೀನೇಕ್ ರೇವೋಕ್ ನ ಏಕತಿಯೇಕ್ ಏಯಸ್ ಏಕತೀನೇಕ್ ವರಿಬ್ ಏಕತೀನೇಕ್ ಒತ್ತಿ ಕತೀತ್ಕ ಉನ್ ಗದೋಕ್ ತೇಫೆ ತೋನ ಶೂಖೋ ಏನೇತ್ ಉಂಬತೋ ದಾಯ ಉರಾ ದಾಯಿ ಥಯಾ ತಿಬ್ದಿ ಆಯ ಬರೋಕ್ ಲಹಿತ್ ಉಂಬತು ತಿಶಿಶ್ಬೋಬಿಸ್ತೋಕ್ ನಾತು ಮಲ್ಲ ಬರೋಕ್ ಲಹಿತ್ ಲಹಿತ್ ವಿತ್ಕಾಯ್ ಅಲ್ಲಾ ದಾಯಬ್ ವರಿಯೋಕ್ ದಾಯಬ್ ಓದೈ ಹುವ ಓರೇ ಹುವ ತಿವರಿಯೇ ಅರೆ ವೇ ನಗಾ ನಿಂದೆ ಊಷ್ಬು ಅಲ್ಲಾಯ್ ನಿವೇಕು ಊಮಾಗಮೀಮ ಶೋಕು ತಿರದೂ ಇತಕೋಕು ಅಯಾಯ್ ತಗಿನ್ ಓಶ್ಬೋಬ್ ಅಲ್ಲಾಯ್ ನಿವೇ ತೊಕ್ನಾ ತೊಕೋ ಊ ಅಯಾಯ್ ತಕ್ ಇಕತ್ಯೇಕ್ ಓರಾವ್ ಇಕತ್ಯೇಕ್ ಓನ್ ಓಶ್ಬೋಬ್ ಮರ್ರಿಯೇ ಬೋಧೋರ್ ದಾಯಬ್ ಅಂಬಿಕೆ ತೋನಾತ್ ಓನ್ ಉದಮಾನ್ ಉದಯ ಹೋಯ್ ನಿಹಯ ನಾಯೇಬ್ ಊದ ಏದ್ನಾ ಶಿಬು ತಕ್ ತಕ್ ಇಕಚೇಕ್ ವೇರ್ ಇಕಚೇಕ್ ಶಾಬು ಉನದ್ ಮರ್ರಿಯೋಬ್ ಉಂಬತೋ ದಾಯಬ್ ಅಂಬಿಕೆ ತೋನಾತು ದಾಯಬ್ ದಾ ಹಾಫಿತ್ಯೇ ತೂನ ಉಂಬತೋ ಬರೋಕ್ ಅರ್ರಿ ಓಕ್ ಲೈತ್ ಲೈತ್ ಬಿತ್ಕಾಯ್ತ್ ಬರೋಕ್ ದಾಯಬ್ ದನ್ನಿ ತೊಕ್ನಾತ್ ಉದಯುನ್ ತು ಬಿಡಾವಿಯೆ ಓನ್ ಓದೈ ಇದಾಯಬ್ ವರೀನ್ ದಾಯಬ್ ವರ ಅರೇನ್ ಇನ್ ಹಿನಿನ್ ತೂನ ತುನಿ ಸರಿವೇತ್ ಉನ್ ಊಧೈ ದಾಯಿ ಭಯವ್ವ ದಾಯಿ ಮಾಮಲವ್ವ ಎಂಬತ ಉನ್ನೆ ದಾಯಿ ನಾತು ದಾಯಿನ ಊಧೈ ನಿ ಸರಿವೇನಾತ್ ಅಕೋ ಇನ್ ಹಿನಿನ್ ಎಂ ಬಲಿಪ್ ತುದೈ ನೇದಿ ತೂಕ್ನ ತುತ್ತೂನ ನಾನಾತು ತಿಂದಿಯೇಕ್ ತುಷಬೂಬುವ ಉದಾಯಿ ದಾಯುವ ತುಂಡಿ ವರೆವ್ವ ಎಂಬತ ದಾಯಿ ನಾತು ತಿಕತಿ ಮೀನಿ ಕವ್ವ ಏನಿ ಮೀನಿ ಕವ್ವ ಎಂಬತೆ ಓದೈ ನಿ ಸರಿವೇನಾತು ಓದೈ ದಾಯ್ ನಭೋಯುವ ಏರವೆವ್ವ ದೈನೆಯದೇನಾತ್ ಇನ್ ಹಿನಿನ್ ನಾನಾತು ತೆದ್ನೇಕ್ ತುತ್ತೋನ ಉದಯೋನ್ನಿ ಸರಿವೇತ್ ದಾಯಿ ಥಯಾತಿಬ್ ದಾಯಿನೇ ತರೇನಿ ಶಬುಬ್ ಥಾತಿಬ್ ದಾಯಿನೇ ತರೇನಿ ಉದಾಯಿಬ್ ದಾಯ ಬಿವ್ರಿನೇ ತರೇನಿ
amak takkan ainiyek amse daib tiwariyop onu takunnet amak takbi kaayek tuttu daayinay enda irabab dor mihin haya istin eden. Are we natib tudayinay ogna mandit enda tuma ganatni edna tudayinay on ogna daib haya istin ako betu nati day tudayinay daayi tu tona tuna tushabub tukna kasse imhinaneb daayi tu allayugat athammeda tu idinaib athammeda tu kasse imhinan udhayugat athammeda tu betu nati day on otak udayib ivariyok ikati imhinikav ihay imhinikav daayi uvaray ujazay rabakab tikatiyat tona barok arriwok lhayit barok tuna teshwi toknat. Weer are gana indi. Daayi na mirit orab tona tuba arriyutuk hayisura sabutika wagli udur aret indi. Are daayi na baruk marriyob ketre baaya daayi na marriyob tot tona tu daayi tu timriyet daayi abaka ambi kaya are odhay daayi btivariyabka daayi buwarin kayaka magnaitit ayay kita eadna ko amak saktiyeka tot tu magnaitit ayay mihin marait kitte athammedat kitte ako vettu naati daay udaay udaay daayi bu tushbu daayi tu ut aatale daay daayi. Tubidawi udhayun nimmararaye na embalib nimsiyode na enhenen thadit tu tim saune tu bedorho adidne thadit kasto tu tim saune tu tushbu daayi tu ako tuttona tikatitka tushbu duwara daayi bu otak udaay buwariyuk tak ekatiyek rew ekatiyek weer ekatiyek daayi na hisayam tiyet, daayi buwariyuk ehayek, daayi tuwariyet tuuna, umbatu, daayi taala, daayi takinaatu, daayi dhayinaatu. Radio Samar, tushbonay, salamini okna, ene nistira okna niyet, ene wa warinew.

ತಬಡಾವಿ ಉದಾಯೂನ್ ಏನೇನೇನ್ ನಿಮ್ಮರ್ರಾಯನ ಎಂಬರಿ ಇಪ್ತಾನೆ ನಿಮ್ಸೋದಾಯನ ತತ್ತೋನ ಅಂಸ್ಯೋ ಅದೀದಾನೆ ಅದೆ ತೂನ ತೋನ ಮಿತಾಲ್ ಹದೀದಾನೆಯತ್ ಏಂ ತಾಲೂನೂದ ಹದೀದೇನೋಪ್ ಗಿಧಿನಾಥೋ ಸರಿವುನೇ ನಾತು ಓ ನೋ ಮೀನ್ ಏನೇನೇನ್ ತುತ್ತು ಬಿಡಾವಿಯೆ ಒನ್ನೆ ಥದಾರೆ ಅರೇನ್ ತುದಾಯಿನ ಅರೇನ್ ದಾಯೆ ಬೋಧ ವರ ಅರೇನ್ ಏನೇನೇನ್ ಗಾಲ್ ಎಹೆ ಅಕೋ ಗಾಲ್ ನಾಯ್ ದಾಯ್ ಅಮ್ನಾಪ್ ಇಕೈತ್ ಮಿಯ ಊತಕ್ ಬೇನ್ ದಾಯ್ ಕುರೂಫ್ ಓತಕ್ ಇಕ್ರಿಫ್ ಭವಾ ದೇನೋಪ್ ಓನ್ ಓತಕ್ ದಾಯ್ ದೇರಾ ರಿದ್ರಿರ್ ದಾಯಿ ಥಯಾತಿಪ್ ದಾಯಾ ಬೇನ್ ಉನ್ನೆ ಏತ್ ಅಫಿರಿಯಾ ತುನಾತಿಪ್ ಉನ್ನೆ ಇಮ್ಡಿಟ್ ಉಂದಾಪ್ ಉಂ ಹವಾ ದಿತ್ರಾಬೋಪ್ ಓದರಾರ್ ದಾ ಹೈಯ ಓದರಾರ್ ಹೈಯನೋಪ್ ಓನ್ ಓದರಾರ್ ದಾಯಿ ತಮ್ಮುವ ಆ ತುವ ಶಾ ತುವ ನದ್ದಾ ಹೈಯೈತ್ ಊನ್ ಇಟ ಗಬಿಯೈತ್ ಉಂದಾಪ್ ಮದ್ದಾ ದಿಸಿನಿಯೋಪ್ ತೂಯಾಸ್ ಏತಯಾಸ್ ತೀವ್ರೆ ಅಕೋ ಊತಕ್ ಬೇನು ಅಮ್ನಬ್ ದಾಯ್ ತುಕಾಬ್ ಈಕ್ತಿ ತುಯಾಸ್ ಏತೈತ್ ಬೇನ್ ಗಿಧೀಬ್ ಅತನೋಪ್ ತುಯಾಸ್ ತೀ ದಾಯ್ ಮಿಶುಬ್ಬಕ್ ಶಾತ್ಯ ಕಿಸಿಯೈತ್ ಗಿದ್ದಾ ಇಸೀಸೋ ದಾಯ್ ಸೀಸೋದೋಪ್ ತುಯಾಸ್ ತೋಷ ತಮ್ತ ತಮ್ತನೋ ಊನಿಯ ಕೇತ್ ಉಂಬರೂಕ್ ಒತ್ತೂಯಾಸ್ ದಾಯಿತ್ಯಾಸ್ ತೀ ಕತಿಯೇಕ್ ಒತ್ತೋಯಾಸ್ ಅನೆ ಗಾತೈ ಮಾಸು ಅಬೂರ್ಹಾ ಅಬು ದಾಯಿತ್ಯಾಸ್ತು ದಿಯಾಬ ಬೆತ್ತು ನಾತಿ ದಾಯ್ ದಾಯಿತ್ ಮರಿವ ದಾಯಿತ ಆತಿವ ಬಿಥಿವೆ ಕುಹಾಶಿಬ್ ಗೆದಿ ವಹಿ ಉದಿಯೋಬ್ ಉಷ ಉಷ ಇದೆ ಹಾಶಿ ತೂಕ್ನ ಯಕಿಸ್ತೇನೆ ಒಂದಾಬ್ ಇದಿಯೋಬ್ ವಮ್ನ ಉಮೀನೋ ನಾಯ ಊಮ ಮಿಯನೋಬ್ ವಮ್ನ ಹಬೆ ಇದೆಗೆತ್ತು ಯಾಸ್ತಿದ ಕಗೆದಿ ತಿಂದಿಯಕ್ ಓದಾಯ್ ಹೂನನೈತ್ ಬಾಕಾಯ್ ನಿಫ ಹೊಯ್ ಬಿತ್ ಬರೀನೆ ಮಿಶು ಅಲ್ಲಾಯ್ ಶಗ ಏಡಬ್ ನನ್ ತೀಕ್ಸಿ ಬಲಸ್ತ ಇದೆ ಅವನು ಓತಕ್ ಉನೋಮಿಯಾತ್ ಉಗುನೋಕ್ ದಾಯ ವೈದ್ ಈನ ತೋನ ಉಂಬತಿಯೋ ಉಗುನೋಕ್ ದನ್ನೇಕ ತೂನ ಊತಕ್ ಅಕ್ಸುದಿಯೇ ತುವ ತೂನ ತುದಾಯಿತುವ ತಿಕಾತೀತ್ಕ ರೇವ್ ಎಕತಿಯೇಕ್ ಅಂಸೆ ವೇನ ತಿಕತಿಯೇಕ್ ತಿಕಾತೀನಕ ತೋನ ತುದಾಯಬ್ ತಿವರಿತೋಕ್ ದಾಯಬ್ ತಿವರಿಯೇ ತೋನಾತ್ ಓನ್ ಊತಕ್ ದಾಯಬ್ ಇವರಿಯೋಕೋಪ್ ದಾಯ ವರಾಪ್ ಬರು ಅಸ್ಥಲೀನಿ ಬರು ಕನ್ ದಾಯ ವರಾಪ್ ದಾಯ ತಕ್ ತಿಕತಿಯಕ್ ತಿವರಿ ಹೆನಿನ್ ತುತ್ಥದೀತ್ ಹೋ ಹದಿದ್ ನೇ ತೂನ ತೋಷುಬು ತಿಹೈ ಮೀನಿಕ ಉನೋದೈನಿ ಸರಿವ್ ಊತಕ್ ಶಬು ಶಿವೋಬಿತ್ ಶಬುಬ್ ದಾಯ್ ವರಿಯೋಕೋಪ್ ದಾಯ್ ತಿವರಿಯ ತೋನಾತು ತುದಾಯಿನಾಯ್ ತಿಸ್ನೇಫಿಯ ತೋನಾತ್ ತುದಾಯಿನಾಯ್ ಅದ್ನೆ ತೂನ ತೋಷುಬೋವ ದಾಯ್ ವರಾವ ಎಂಬರೆ ಇಕತಿಂಕ ತುಬಿಡಾವಿ ದಾಯ್ ದಯೋ ಎಹೇನ್ ಬೆತ್ತು ನಾತಿಬ್ ಉಜಾಯ್ ರಬಾಬ್ ಅಕಾ ಏದ್ನ ಹಿನಿನ್ ತುತ್ಥದಿ ತುಂಬ ತೋದಾಹದಿ ನೆ ತೂನ ಒತ್ತು ಶಬುಬ್ ದಾಯಿತು ದಾಯಿ ಥಯ ದಾಯಿತು ಓದೈ ದಾಯ್ ತಿವರಿಯ ತೂನ ಅಂಬತೋ ಊದೈ ಕಸ್ಸಾಯ್ ಸರಿವುನೇ ನಾತು ತುಂಬತು ಬರೋಕ್ ಲಹಿತ್ ರಂಶೀದೋಕ್ ಬರೋಕ್ ದಾಯಿ ಥಾತಿಬ್ ದನ್ಯ ಹೋಕ್ ಅರವೇಕನ್ ಲಹಿತ್ ಉಂಬರೋಕ್ ರೇನೋಕ್ಕ ಅಸರಕಾವ ಮಿಡ್ಡಕಾವ ಎಕತಿ ಒತ್ತು ನಾತಿ ದಾಯ್ ರೇವ್ ಇಕತಿಯೇಕ್ ಕಾಮ್ ಇಕತಿಯೇಕ್ ಯಾಸ್ ಇಕತಿಯೇಕ್ ತಿಕತಿ ನಕ ಓನ್ ಓ ದಮಾನ್ ತೆಹೈ ಮೀನೆ ಕಶೂಕ್ ಅಲ್ಲಾ ಹೋಯ್ ದಿಯಾಬ್ ಇಕತಿಯೇ ನಕ ಬರುಕ್ ದಾಯಬ್ ತಿವರಿಯ ತೋನಾತು ಮದರ್ರಾತ್ ಬಿದ್ದುರ್ರಿಯೋ ಖದಿ ಮದರ್ರಾತ್ ದುರ್ರಿತ್ನ್ಯೂಕ್ ಮಲ್ಲ ಶಂಬಿ ಬನೂನ್ ಹಂಕಾಯ್ ತಿಕತಿ ನಕ ಉಗುನೋ ಖೊಯ್ ದನ್ಯ ತುಷಬುಬ್ ದಾಯಿ ತು ತೋನ ದಾಯಬ್ ವರಾಯ್ ದಾಯಿ ಏಕಮೇಕ್ನ ಏಕತೀನೇಕ್ ರೇವೋಕ್ನ ಏಕತಿಯೇಕ್ ಏಯಸ್ ಏಕತೀನೇಕ್ ವರಿಬ್ ಏಕತೀನೇಕ್ ಒತ್ತಿಕತೀತ್ಕ ಉನ್ ಗದೋಕ್ ತೇಫೆ ತೋನ ಶೂಖೋ ಏನೇತ್ ಉಂಬತು ದಾಯ ಉವೇರಾ ದಾಯಿ ಥಯಾ ತಿಬ್ದಿ ಆಯ ಬರೋಕ್ ಲಹಿತ್ ಉಂಬತು ತಿಶಿಶ್ಬೋಬೀಸ್ತೋಕ್ ನಾತು ಮಲ್ಲ ಬರೋಕ್ ಲಹಿತ್ ಲಹಿತ್ ವಿತ್ಕಾಯ್ತ್ ಅಲ್ಲಾ ದಾಯಬ್ ವರಿಯೋಕ್ ದಾಯಬ್ ಓದೆಯುವ ಓರೆಯುವ ತಿವರಿಯೇಕ್ ಅರೆ ವೇ ನಗಾ ನಿಂದೆ ಊಷ್ಬು ಅಲ್ಲಾಯ್ ನಿವೇಕು ಊಮಾಗಮಿ ಮಶೋಕು ತಿರದೂ ಇತಕೋಕು ಅಯಾಯ್ತಕ್ ಓಶ್ಬೋಬ್ ಅಲ್ಲಾಯ್ ನಿವೇ ತೊಕ್ನಾ ತೊಕೋ ಊ ಅಯಾಯ್ತಕ್ ಎಕತ್ಯೇಕ್ ಓರಾವ್ ಎಕತ್ಯೇಕ್ ಓನ್ ಓಶ್ಬೋಬ್ ಮರ್ರಿಯೇ ಬೋದೋರ್ ದಾಯಬ್ ಅಂಬಿಕೆ ತೋನಾತ್ ಓನ್ ಉದಮಾನ್ ಉದಯ್ ಹೋಯ್ ನಿಹಯೇ ನಾಯೇಬ್ ಊಧ ಏದ್ನಾ ಶಿಬು ತಕ್ ತಕ್ ಎಕತ್ಯೇಕ್ ವೇರ್ ಎಕತ್ಯೇಕ್ ಶಾಬೂನ್ ಅದ್ ಮರ್ರಿಯೋಬ್ ಉಂಬತೋ ದಾಯಬ್ ಅಂಬಿಕೆ ತೋನಾತು ದಾಯಬ್ ದಾ ಹಾಫಿತ್ಯೇತ್ ತೂನ ಉಂಬತೋ ಬರೋಕ್ ಅರ್ರಿ ಓಕ್ ಲೈತ್ ಲೈತ್ ಬಿತ್ಕಾಯ್ತ್ ಬರೋಕ್ ದಾಯಬ್ ದನ್ನಿ ತೊಕ್ನಾತ್ ಉದಯೂನ್ ತುಬಿಡಾವಿಯೇ ಓನ್ ಓಧೈ ಇದಾಯಬ್ ವರೀನ್ ದಾಯಬ್ ವರ ಅರೇನ್ ಏನ್ ಹೆನಿನ್ ತೂನ ತುನಿ ಸರಿವೇತ್ ಉನ್ ಊಧೈ ದಾಯಿ ಭಯವ್ವ ದಾಯಿ ಮಾಮಲವ್ವ ಎಂಬತ ಉನ್ನೆ ದಾಯಿ ನಾತು ದಾಯಿನ ಊಧೈ ನಿಸರಿವೇನಾತ್ ಅಕೋ ಏನ್ ಹೆನಿನ್ ಏಂ ಬಲಿಪ್ ತುದೈ ನೇದಿ ತೂಕ್ನ ತುತ್ತೂನ ನಾನಾತು ತಿಂದಿಯೇಕ್ ತುಷಬೂಬುವ ಉದಾಯಿ ದಾಯುವ ತುಂಡಿವರೆವ್ವ ಎಂಬತ ದಾಯಿ ನಾತು ತಿಕತಿ ಮೀನಿ ಕವ್ವ ಏನಿ ಮೀನಿ ಕವ್ವ ಎಂಬತೆ ಓಧೈ ನಿಸರಿವೇನಾತು ಓಧೈ ದಾಯ್ ನಭೋಯುವ ಏರವೆವ್ವ ದೈನೆಯದೇನಾತ್ ಇನ್ಹಿನಿನ್ ನಾನಾತು ತೆರ್ನೇಕ್ ತುತ್ತೋನ ಉದಯೋನ್ ನಿಸರಿವೇತ್ ದಾಯಿ ಥಯಾತಿಬ್ ದಾಯಿನೇ ತರೇನಿ ಶಬುಬ್ ಥಾತಿಬ್ ದಾಯಿನೇ ತರೇನಿ ಉದಾಯಿಬ್ ದಾಯ ಬಿವ್ರಿನೇ ತರೇನಿ
amak takkan ainiyek amse daib tiwariyop onu takunnet amak takbi kaek tuttu dainay enda irabab dor mihin haya istinien. Are we natib tudainay ogna mandit enda tuma ganatni edna tudainay on ogna daib haya istine ako betu nati day tudainay dayi tu tona tuna tushabub tukna kasse imhinaneb dayi tu allayugat athammeda tu idinayeb athammeda tu kasse imhinan udhayugat athammeda tu betu nati day on otak udayeb ivaryok ekati imhinikav ehay imhinikav daye waray ujazay rabakab tikatiyat tona barok arriwok lhayit barok tuna teshwi toknat. Where are gana indi? Daina miri dorab tona tuba ariutuk kayisura sabutika wagleudur aretind. Are daina baruk marriob ketre baya daina marriob to tona tu dai tu timriet dai abaka ambi kaya are odhai dai tuwariebka dai warin kayeka magnaitit aya kita ednako amak saktieka to tu magnaitit aya mihin marait kette athammedat kette ako vettunati dai udai udai dai bu tushbu dai tu ut atale dai dai tubdavi udhayun nimmarra raena embalib nimsiodena enhenen thadit tu tim saune tu bedor ho adi ne thadit kasto tu tim saune tu tushbu dai to ako tottona tikatit ka tushbu duara dai bu otak udai beriuk tak ekatiek rew ekatiek wer ekatiek Dai no isayam tiet, dai uriuk ehek, dai tuariet tuna, umbatu, dai tala, dai takinatu, dai dainat. Radio Summer, Tushbonai, Salamini okna, ene, nistira okna niet, ene wa, warinew.